0: ನಾನಕ್ ತುಮ್ರಿ ಸರ್ಣ ಪೊರ್ಕ ಭಗವಾನ
1: ನಾನಕ್
0: ರಾಜ ಭೋಗ ಬಡಿಯಾಯಿ ಹರಕೆ ನಾಮ ಕಿ ಕಥಾ ಮನ ಪಾಯಿ
1: ಭೋಜನ ಸಂಗೀತ
0: ಸುಖಾರ್ನಿ ಶೋಭಾ ತನವಾಂತ ಹೃದಯ ಬಸೆ ಪೂರ್ಣ ಗೌರವ.